ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಚಕಡದುಂ ಚಿಕಿ ಚಕಚೋ.

ತುಮುಕಾ ರಬ್ಬ ರಬ್ಬ ಮೀ ವಸ ರಬ್ಬ ರಬ್ಬ ಮೀ ವಸ ಸಾಡಿ ಕೋಠಿ ದಾಣೇ ಪಾ ತಿಗಿಯಾ ಹುಣ ಮೇರಾ ಮಾੜಾ ಹಾಲ ಬಸ ತೂ ಬಣ ವಂಜ ಮೇರೀ ಜ਼ਾਲ ਲੁੱਟ ਗਿਆ ਹੁਣ ਮੇਰਾ ਸਾਰਾ ਮਾਲ ਆ ਕੇ ਮੈਂ